ಗಮ ಪಮ ಗಸ ಪಾಪ ನಿನ್ನಿದಾದ ಸಾಸ ನಿನ್ನಿಗಾಗ ಪದ ನಿ ಸಗಮ ಪಾಪ ಕೂಟ ತಿಲೆ ಕೋಯಿಲ್ ಪುರ ತಗದಿ ಮಿತಳಂಗು ತಗದಿ ಮಿತಗ ತಗದಿ ತಗದಿ ಮಿತು ದಿತ್ತು ತಗಡ ತಗಡ ತಗಡ ತಗಡ ತಗಡ ತಗದಿ ಮಿತಗದಿ ಮಿತಗ ತಗಡ ತಗಡ ತಗಡ ತಗಡ ತಗಡ ತಗಡ ತಗಡ ತಗಡ ತಗಡ ತಗಡ ತಗಡ ತಗಡ ತಗಡ ತಗಡ ತಗಡ ತಗಡ